dofa wa be mebuo wa ni da so asa e wo bre mu obi aso ntume mawa me ka che o sese nyame a o som no na ye Israel nyankopon obechi o nyame bechi o

0: semen hyia yesu ehuna nyankwa yesu ya die yie ye hyia wanka ye wu enka ya sai udin na nyonyamunka asafu erati kuji amai nyonyamunka
1: aye
0: mi re